ಅವಧನ ಸರಾಮ ಕಿಳಿದ ಶುಗುಪ್ತ ಅವಧರ್ಥವಲ್ಲಿ ಇತಾಸ್ತಪದೇಶ ಚಿಯಬತಾಸುದೇಶನ ಕಾಸ್ ಮ್ಯಾಡಿಗ್ದ ಕ್ರಿಮು ಇಂತಿ ಹಾಪ್ ಕಡಿ ಅವತಾಸುವೆ ದೂಮರ ಖೇಸ್ತ ಕಿಡಿಯೇ ಕನ ದೂಮರ ವೆ ಹೇಸ್ತ ಕಿಡಿಯೇ ಚಿತಾಸುವ ಅಖ್ಪಲ ಹುಂ ಪಸಾನ್ ಬಾನಿಯ ಕಿನ್ನ ಕೋಚಿ ಆಯಾದ ಝೇಮಾ